0: mo pasẹ ọlọrun o gbẹsa ọlọrun o ja fẹ ọlọrun o ja fẹ
1: music and fantastic teams
0: ọlọrun o ja fẹ ọlọrun o ja fẹ in the name of Jesus engineer mo fẹ pada wonu adua
2: e
0: ko awon kan to ba wa nbe ye wole
3: oruko mi ni grace balogun lati akure ni adun to koja mo wa si bi mo pelu awon to nwa omo